0: ಬರು ದಿನು ಬಂದ ಆದ ಸಂಪತ್ತಿ
1: ಬೊಗೆ ರಂಜಿಯ ಇದ್ರ ಗತಿ ಕಬಾಡಿ ಶ್ರೀಮತಿ ಕಬಾಗಿ ಪತ್ತಿ.